0: ಹೆಸರು ಆಗ್ನೆಸ್ ಗೋಂಗ್ಶಾ, ಭುಜಾಕ್ಷಿಯು ತೆರೇಸಾ.
1: ಉನ್ಕಾ ಜನ್ಮ 26 ಅಗಸ್ಟ್ 1910 ಔರ್ ಸ್ವರ್ಗವಾಸ 5 ಸಿತಂಬರ್ 1997 ಮೇ ಹುವಾ ಥಾ.
0: ಉನ್ಕಾ ಜನ್ಮ 26 ಅಗಸ್ಟ್ 1910 ಔರ್ ಸ್ವರ್ಗವಾಸ 5 ಸಿತಂಬರ್ 1997 ಮೇ ಹುವಾ ಥಾ. ಮರಿ ಆವಿಡ ಆಗಸ್ಟ್ 26, 1910 ಪ್ರಸ್ತುತ ಮಾಸಿಡೋನಿಯಾಲೋ ಸ್ಕೋಪ್ಜೆ ಪ್ರಾಂತಂಲೋ ಜನ್ಮಿಂಚಾರು. ಸೆಪ್ಟೆಂಬರ್ 5, 1997 ಸ್ವರ್ಗಸ್ಥುಲಯ್ಯಾರು.
1: ವಯಸ್ಸೇತೋ ವೇ
0: ಯುಗೋಸ್ಲೇವಿಯಾ
1: ಮೂಲ್ ಕೀ ಥೀ. ಆಗೆ ಚಲ್ಕರ್ ಸೇವಾ ಕೀ ಭಾವನಾ ಮೇ ರತ್ ಹೋಕರ್ ಭಾರತ್ ಕೀ ನಾಗರಿಕತಾ ಸ್ವೀಕಾರ ಕರ್ಲಿ.
0: ವಯಸ್ಸೇತೋ ವೇ ಯುಗೋಸ್ಲೇವಿಯಾ ಮೂಲ್ ಕೀ ಥೀ. ಆಗೆ ಚಲ್ಕರ್ ಸೇವಾ ಕೀ ಭಾವನಾ ಮೇ ರತ್ ಹೋಕರ್ ಭಾರತ್ ಕೀ ನಾಗರಿಕತಾ ಸ್ವೀಕಾರ ಕರ್ಲಿ. ಆಮೆ ಯುಗೋಸ್ಲೇವಿಯಾ ದೇಶಾನಿಕಿ ಚೆಂದಿನವಾರು. ಆಮೆ ಮತಪರಮೈನ ಸೇವಲಪೈ ಆಸಕ್ತಿ ಪೆಂಚುಕುನಿ 18 ಸಂವತ್ಸರಗಳ ವಯಸ್ಸುಲೋ ಸನ್ಯಾಸಿಗಾ, ಅಂಟೇ ನನ್ನನ್ ಅಂಟಾಂ ಕದಮ್ಮ, ಅಲಾ ನನ್ನುಗಾ ಮಾರ್ಯಾರು. 1929 ಭಾರತದೇಶಾನಿಕಿ ವಚ್ಚಾರು. ಇಕ್ಕಡ ಭಾರತದೇಶ ಪೌರಸತ್ವಂ ಅಂಟೇ ಇಂಡಿಯನ್ ಸಿಟಿಜನ್ಶಿಪ್ ಪೊಂದ್ಯಾರು.
1: ಪ್ರಾರಂಭ ಮೇ ಉನ್ಹೋನೆ ಅಧ್ಯಾಪಿಕಾಕೆ ರೂಪ ಮೇ ಕಾಮ್ ಕಿಯಾ. ಕಿಂತು ಉನ್ಕಾ ಸಪ್ನಾ ಕುಚ್ ಔರ್ ಹೀ ಥಾ.
0: ಪ್ರಾರಂಭ ಮೇ ಉನ್ಹೋನೆ ಅಧ್ಯಾಪಿಕಾ ಕೆ ರೂಪ ಮೇ ಕಾಮ್ ಕಿಯಾ ಕಿಂತು ಉನ್ಕಾ ಸಪ್ನಾ ಕುಚ್ ಔರ್ ಹೀ ಥಾ. 1929 ಭಾರತ ದೇಶಾನಿಕಿ ವಚ್ಚಿನ ಮೊದಟ್ಲೋ ಆಮೆ ಕಲ್ಕತ್ತಾಲೋ ಸೇಂಟ್ ಮೇರಿಸ್ ಹೈಸ್ಕೂಲ್ಲೋ ಉಪಾಧ್ಯಾಯುರಾಲಿಗಾ ಪಂಚೇಸಾರು. ಕಾನೀ ಆಮೆ ಕಲ ವೇರೇ ವಿಧಂಗಾ ಉಂದಿ. ಆಮೆ ಜೀವಿತ ಲಕ್ಷ್ಯಂ ವಿವಿಧ ರಕಮುಲೈನ ಸೇವಲನು ಅಂದಿಂಚಟಂ.
1: ವೇ ಅನಾಥೋ ಗರೀಬೋ ಔರ್ ರೋಗಿಯೋ ಕಿ ಸೇವಾ ಕರ್ನಾ ಚಾಹತಿ ಥೀ. ಇಸಿಲಿಯೇ ಉನ್ಹೋನೆ ಸನ್ 1950 ಮೇ ಕೋಲ್ಕತಾ ಮೇ ಮಿಷನರೀಸ್ ಆಫ್ ಚಾರಿಟಿ ಕಿ ಸ್ಥಾಪನಾ ಕಿ. ಉನ್ಕೆ ದ್ವಾರಾ ಸ್ಥಾಪಿತ ಸಂಸ್ಥಾ ಕೋ ಹಿ ನಿರ್ಮಲ ಹೃದಯ ಕಹತೆ ಹೈ.
0: ವೇ ಅನಾಥೋ ಗರೀಬೋ ಔರ್ ರೋಗಿಯೋ ಕಿ ಸೇವಾ ಕರ್ನಾ ಚಾಹತಿ ಥೀ. ಇಸ್ಲಿಯೇ ಉನ್ಹೋನೆ 1950 ಮೇ ಕೋಲ್ಕತ್ತಾ ಮೇ ಮಿಷನರೀಸ್ ಆಫ್ ಚಾರಿಟೀಸ್ ಕಿ ಸ್ಥಾಪನಾ ಕಿ. ಉನ್ಕೆ ದ್ವಾರಾ ಸ್ಥಾಪಿತ ಸಂಸ್ಥಾ ಕೋ ಹಿ ನಿರ್ಮಲ ಹೃದಯ ಕಹತೆ ಹೈ. ಆಮೆ 1946 ರೈಲು ಪ್ರಯಾಣಂ ಚೇಸ್ತೂ ಉಂಡಂಗಾ ಮುಳಿಕಿವಾಡಲ್ಲೋ ನಿವಸಿಂಚೇ ಪ್ರಜಲನು ಟ್ರೈನ್ಲೋ ನುಂಚಿ ಚೂಸಿ ಅನಾಥಲಕು ಪೇದಲಕು ಮರಿಯು ರೋಗುಲಕು ಸೇವ ಚೇಯಾಲನ್ ನಿರ್ಣಯಿಸಿಕೊನ್ನಾರು. ಅಪ್ಪುಡು ಉಪಾಧ್ಯಾಯ ವೃತ್ತಿಕಿ ರಾಜೀನಾಮಾ ಚೇಸಿ ಅನಾಥಲಕು ರೋಗುಲಕು ಪೇದಲಕು ಸೇವಾ ಕಾರ್ಯಕ್ರಮಾಲು ಪ್ರಾರಂಭಿಂಚಾರು. ಮುರಿಕಿವಾಡಲ್ಲೋ ನಿವಸಿಂಚೇ ಚಿನ್ನಪಿಲ್ಲಲಕು ಚದುವು ನೇರ್ಪುಟಕು ಪುಸ್ತಕಮುಲು ಲೇನಪ್ಪುಡು ಗ್ಲಾಸುಲೋ ನೀಳು ತೀಸುಕುನಿ ವೇಲು ನೀಳಲ್ಲೋ ಮುಂಚಿ ನೇಲಪೈ ವ್ರಾಸ್ತೂ ಪಿಲ್ಲಲಕು ವಿದ್ಯ ನೇರ್ಪಾರು. ಆಮೆ ಚೇಯುಚುನ್ನ ಈ ವಿವಿಧ ರಕಮುಲೈನ ಸೇವಾ ಕಾರ್ಯಕ್ರಮಾಲಕು ಕೊಂದರು ಸಹಕರಿಂಚಿ ಮರಿಯು ಪ್ರೋತ್ಸಾಹನತೋ 1950 ಮಿಷನರೀಸ್ ಆಫ್ ಚಾರಿಟೀ ಅನೇ ಸಂಸ್ಥನು ಸ್ಥಾಪಿಂಚಾರು. ಈ ಸಂಸ್ಥ ದ್ವಾರಾ ವಿದ್ಯಾಸಂಸ್ಥಲು ಶಿಶು ಸಾಧನಮುಲು ವೈದ್ಯಶಾಲಲು ಪ್ರಾರಂಭಿಸಿ ವಿವಿಧ ರಕಮುಲ ಸೇವಲನ್ನು ಅಂದಿಂಚಾರು. ಈ ಸಂಸ್ಥನು ಇಪ್ಪುಡು ನಿರ್ಮಲ ಹೃದಯ ಅನಿ ಪಿಲುಸ್ತಾರು.
1: ಉನ್ಹೋನೆ ಅಪ್ನ ಸಾರಾ ಜೀವನ್ ಗರೀಬ್ ಅನಾಥ್ ಔರ್ ಬೀಮಾರ್ ಲೋಗೋಂ ಕಿ ಸೇವಾ ಮೇ ಲಗಾ ದಿಯಾ. ಸನ್ 1970 ತಕ್ ವೇ ಗರೀಬೋ ಔರ್ ಅಸಹಾಯೋ ಕೆ ಲಿಯೇ ಅಪ್ನೆ ಮಾನವೀಯ ಕಾರ್ಯೋ ಕೆ ಲಿಯೇ ಪ್ರಸಿದ್ಧ ಹೋಗಿ.
0: ಆಮೆ ತನ್ನ ಜೀವಿತಂ ಅಂತ ಅನಾಥಲು ರೋಗುಲು ಪೇದಲಕು ಸೇವ ಚೇಯಟಂಲೋ ಗಡಿಪಿಂದಿ. ಅನಾಥಲಕು ಆಶ್ರಮಾಲು ಕಳಾಶಾಲಲು ಮರಿಯು ರೋಗುಲ ಕೋಸಂ ಉಚಿತ ವೈದ್ಯಶಾಲಲನು ಏರ್ಪಾಡು ಚೇಸಾರು. 1970 ವರಕು ಚೇಸಿನ ಮಾನವೀಯ ಸೇವಾ ಕಾರ್ಯಕ್ರಮಾಲ ದ್ವಾರಾ ಪ್ರಸಿದ್ಧಿ ಚೆಂದಾರು.
1: ಸನ್ 1979 ಮೇ ಉನ್ಹೋನೆ ನೋಬಲ್ ಪುರಸ್ಕಾರ್ ಸನ್ 1980 ಮೇ ಭಾರತ ರತ್ನ ಪುರಸ್ಕಾರ ಸೇ ಸಮ್ಮಾನಿತ್ ಕಿಯಾ ಗಯಾ. ಉನ್ಹೋನೆ ಕಥನಿ ಸೇ ಕಹಿ ಕರ್ನಿ